ನವರಿ ಕಶಿಗಮದವರಿ ರಜಗು ಶಿನ್ನೆ ಕೊಳ್ಳಿ ನಮ್ಮದು ಸರಮಾನಿ ನಮರಾಜಿ ನವರಿ ಕಶಿಗಮದವರಿ ರಜಗು ಶಿನ್ನೆ ಕೊಳ್ಳಿ ನಮ್ಮದು ಸರಮಾನಿ ನಮರಾಜಿ ಭವರಾಜ ಕುಂಕುಮ ದೇವ ಭಾಯಿ ಥೋಳ ಪರಿ